ಸ್ತೋತ್ರ ಮಹಾಮಂತ್ರ ವಿರೂಪಿ ಗಾಯತ್ರಿ ಛಂದ ಅಂಗಾರಕೋ ದೇವತಾ ಅಂ ಬೀಜಂ ಗಂ ಶಕ್ತಿ ರಂ ಕೀಲಕಂ ಮಮ ಅಂಗಾರಕ ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ ನಾಂಗಾರಕಂ ದೇವಂ ದತ್ತಾಂಗಂ ವರಭೂಷಣಂ ಜಾನುಸ್ತಂಭಾಮಹಸ್ತಾಭ್ಯಾಂ ಜಾಪೇ ಶುಭರ ಪಾಣಿನಂ ಚತುರ್ಭುಜಂ ಮೇಷವಾಹಂ ವರ

ಕೇಶವಾಹನಃ ಯ ಇದಂ ಕವಚಂ ದಿವ್ಯಂ ಸರ್ವ ಶತ್ರು ವಿನಾಶನಂ ಭೂತ ಪ್ರೇತ ಪಿಶಾಚಾನಾಂ ನಾಶನಂ ಸರ್ವ ಸಿದ್ಧಿದಂ ಸರ್ವ ರೋಗಂ ಮತ್ಪ್ರದಂ ಶುಭಂ ಭುಕ್ತಿ ಪ್ರದಾಂ ಸರ್ವ ಸೌಭಾಗ್ಯವರ್ಧನಂ ಋಣ ಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ ಸ್ತೋತ್ರ